ವೈದಿಕಶಿಖಾಮಣಯ ಪ್ರಹೃಷ್ಟಾ ತಿಷ್ಠಂತಿ ವೆಂಕಟಪತೇ ತವ ಸುಪ್ರಭಾತಂ ಭಾಸ್ವಾನುದೇತಿ ವಿಗಚಾನಿ ಸರೋ

ಮಿರಿಸೇತಿ ಕಳ್ಳು ಹೊನಿಗನಿಗಳೇಟಿ ಉಳ್ಳು ಬಿಸಿರೇ ಚಿರು ನೌ ಸಲ್ಲು ಅಯ್ಯದಳು ನಾಚನು ಮುಳ್ಳು ನೀಯಾಲೋಯಿತಾನ್ನಿ ಚಲಿವೇಳು ನಿದುರ ರಾಣಿ ಪೊದರಿದು ಬ್ರಹ್ಮಚಾರಿ ಬಡಕೆಯು ಮೂಸಿ ಉನ್ನವಾಕಿಳು ಚರಚಿನ ಕೂಡ ತಿರುನಾಳು ಆಟಗಾಡು ಕಾಟಗಾಡು ಅಂದ ಮೈರ ಬೇಟಗಾಡು ಅದ್ದುರೆ ಬಿಲೇ ನಿವಾಡು ಆವೇಶ ಉನ್ನವಾಡು ಸಾರ